ಸಾರಸಾಗರ ಭಯಾಪಹ ವಿಶ್ವಮಂತ್ರ ಸಾಕ್ಷಾನ್ ಮುಮುಕ್ಷು ಜನಸೇ ವಿಧ ಸಿದ್ಧ ಮಂತ್ರ ಸಾರಂ ಸಮಸ್ತ